0: ꯁꯟꯗꯣꯛꯆꯔꯤꯕ ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯏꯗꯨꯀꯦꯁꯟ ꯏꯁ ꯁꯃꯒ꯭ꯔ ꯁꯤꯛꯁꯥ ꯃꯅꯤꯄꯨꯔꯒꯤ ꯃꯈꯥꯗ ꯄꯨꯊꯣꯛꯆꯕꯅꯤ ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯏꯗꯨꯀꯦꯁꯟ ꯏꯁꯀꯤ ꯌꯨꯇ꯭ꯌꯨꯕ ꯆꯦꯅꯦꯜꯗꯁꯨ ꯇꯥꯕ ꯐꯪꯕꯤꯒꯅꯤ ꯉꯁꯤꯒꯤ ꯀ꯭ꯂꯥꯁ ꯁꯕꯦꯟꯒꯤ ꯍꯤꯟꯗꯤ ꯁꯕꯖꯦꯛꯀꯤ ꯇꯥꯡꯀꯛ ꯑꯁꯤꯒ ꯃꯔꯤ ꯂꯩꯅꯕ ꯋꯥꯍꯪ ꯍꯪꯖꯔꯤ
1: ꯑꯥꯁꯀꯥ ꯄ꯭ꯔꯁ꯭ꯟ ꯗꯣꯛꯇꯔ ꯀꯃꯜ ꯀꯤꯁ ꯂꯤꯌꯦ ꯄ꯭ꯔꯁꯤꯗ ꯍꯦ ಆಸ್ಕಾ ಪ್ರಶ್ನ ಡಾಕ್ಟರ್ ಕಮಲ್ ಕಿಸ್ ಲಿಯೆ ಪ್ರಸಿದ್ಧ ಹೇ
0: ಅಚುಂಬ ಪೌಕುಂ ಪಿಬಿರಕ್ಪ ಸಿಂಗಿ ಮನುಂಗದಗಿ ಲೋಟರಿ ತೌರಗ ಖನ್ಗತ್ಲಬ ಮಹಿರೋಯ್ ಸಿಂಗದ ಅಹಾನ್ಬ ಮನಾ ಓಯ್ನ ಲುಪಾ ಚಮಂಗ ಅನಿ ಸುಬ ಅಮಸುಂ ಅಹುಂ ಸುಬ ತಾರಬ ಸಿಂಗದ ಲುಪಾ ಚಹುಂ ಅಮಸುಂ ಲುಪಾ ಚನಿ ಪಿಜಗನಿ ಅದೊಮ್ನ ಪೌಕುಂ ಪಿಬಿರಕ್ಪದ ಇಸಾಗಿ ಮಿಂಗ್ ಕ್ಲಾಸ್ ಅಮಸುಂ ಸ್ಕೂಲ್ಗಿ ಮಮಿಯಂ ಬ್ಯಾಂಕ್ ಅಕೌಂಟ್ ಡಿಟೇಲ್ ಲೋಯ್ನನ ಡಿಸ್ಟ್ರಿಕ್ ಮರಿಕ್ ಚುಮ್ನ ಇಬಿರಗ ಎಸ್ಎಂಎಸ್ಗಿ ಕುಠಾಂಗ್ದ ಪಿಜರಿಬ ನಂಬರ್ 9378120495ದ ಪೌಕುಂ ಪಿಬಿರವು ಪೌಕುಂ ಪಿಬಿರಕ್ಪ ಮತಂದ ಇಪಿಸೋಡ್ ನಂಬರ್ ಇಬಿರಕ್ಪ ಕೌಬಿಗನು ಪ್ರೈಜ್ ವಿನ್ನರ್ದಿ ನಸಿದಗಿ ಚೈವೊಲ್ ಅಮಗಿ ಮತುಂಗ್ದ ಲೌಥೋಕ್ಸಗನಿ ನಸಿಗಿದಿ ಮತಾಂಗಸಿದ ಕೈನಯಾ ಥಂಗ್ನಿಜರಿ ಪಿನಬಿರಸಿ

0: ಕಳೆದಿ ಪುನ್ಸಿಗೆ ಲೇಂಗ್ದವ ಓಯ್ದು ವಾರೆ ಅನಿ ಸೂದನಲ್ಲ ಹೋಗನಿ ತಮ್ಲಗೆ ಐ ತುಮ್ಮಿಂದಲ್ಲ ಇರುಗೆ
1: ಲಗ್ಲೆ
0: ಮಸಿನೈಗಿ ವಾರೆ ಐಗೆ ಪುನ್ಸಿನಿ
1: ಕರೀನೋ ನನ್ನ ಹರಿದು ಐವು ಕರೀದವು ಹರಿ ಬರು ಹಲೋ ಲಂಗ್ಲೇನ್ ಲಂಗ್ಲೇನ್ ಹಲೋ

0: பாப்பானே, நான் போய் சேக கிழமை பத்திரத்த உட வைப்பாங்கடே.
1: ದೀದಿ ಹೌಜಿಕಿ ನೀ ಪಾದೋ
0: ಮಮ್ಮಿ ಸುತ್ತಾಗೆ
1: ಕರಿ
0: ಮಹಾಗ್ನ ತೈ ಕೋಪ್ತ ನಾಲಗ ಇಸೆ ಚಕ್ತುರ ಕಬಲ ಮೀಬ
1: ಕರಿ ಮಂಗಿ ಕೋಪ್ತ ನಾಲಗ ಕಪ್ಪಿ ಬಾ ಕರಿ ಕಿದ ಮಾ ಅದು ಕರಿ ಕರಿ ಧರ್ಮಿ
0: ಕರಿ ಸಾಯರಂ ದೇ ದೀದಿ ಹೌಜಿ ಕಿ ನಿ ಪಾದೊ ಐ ದಿ ಆನ ನುಂಗ್ಸಿ ಮಾದಿ ಮಮ್ಮಿ ಸುತ್ತಾಗೆ ಐ ಕೋ ಇದಿ ಮಿಸ್ ಯಾನ್ ದೇ ಐ ಕೋ ಯೆ ಥಮಸಿ ಬ ದೀದಿ
1: ಥಮಸಿ ಥಮಸಿ ದೀದಿ ನೇ ಮಾಬು ಕೌರ್ ಕೇ ಕೋ
0: दीदी मिल आई दीदी
2: नमस्ते
1: नमस्ते सॉरी
2: शोम लेफ्टिनेंट कर्नल
1: सोवा
2: मियाम नदी मेजर
1: तोहम
2: थैंक यू इबी मशीन दोंगी सानो पियाल
0: पुष्पा
2: पुष्पा रानी
1: शोम
2: आई डॉक्टर प्रफुल्लो
1: कर गिरा मत बीमा
2: ಇಸಾನುಪಿಯ ಮಕ್ಕಳು ಕೊಯ್ರೆ ವಶಿ ಫೋವತಿ ಫಂ ಕಂದೆ ತಿಬಿಯು ಫಂ ಮಗ ತಿಬಿಯು ಅರು ಕರ್ನಲ್ ಸಾಹೇಬ್ ವಾಹಂಗ ಮತಂಗಿ ಹಂಜಿಗೆ ತಕ್ಬಿಯು ಮತಂ ಕುಯಿನ ಮಾಂಕ್ರಬ ದೋಂಗಿ ಇಸಾನುಪಿಬು ಅಸುಕ್ ಸಾಂಗ್ಲ ಮತಂ ಸಿ ತಿಬಿ ರಕ್ತ್ರಗ ಹೌಜಿಕ್ತ ನಹುನ ನಿಮಿಕು ಪಸ್ತ ತಿಬಿ ಗೆಹನ ಖ ꯃꯍꯥꯛꯀꯤꯗꯃꯛ ꯇꯅꯤ ꯍꯥꯏꯗꯨꯅ ꯀꯅꯥꯒꯨꯝꯕ ꯃꯤꯁꯛ ꯑꯃꯠꯇ ꯂꯩꯈꯤꯗꯕ ꯅꯠꯇ꯭ꯔ ꯌꯨꯝ ꯑꯁꯤꯗ?
3: ꯗꯣꯛꯇꯔ,
2: ꯁꯨꯞꯅꯒꯤ ꯄꯨꯛꯁꯦꯜ ꯆꯥꯎꯕ ꯃꯈꯛ ꯅꯠꯇ?
1: ꯗꯣꯛꯇꯔ, ꯅꯨꯡꯁꯤꯔꯕꯤ ꯑꯩꯒꯤ ꯏꯆꯥꯒꯤ ꯁꯛꯇꯝꯗ ꯑꯣꯅꯤꯡꯕꯅ ꯈꯣꯏꯔꯥꯡꯂꯕꯅꯤ ꯗꯣꯛꯇꯔ, ꯈꯪꯂꯕꯗꯤ ꯃꯄꯥꯒꯤ ꯐꯝꯗ ꯑꯃꯨꯛ ꯇꯥꯛꯄꯤꯌꯨꯒꯗꯕꯒꯤ ꯗꯣꯛꯇꯔ?
2: ꯑꯗꯣꯝꯒꯤ ꯏꯆꯥꯅꯨꯄꯤ ꯑꯗꯨ ꯀꯅꯥꯒꯨꯝꯕ ꯃꯤꯁꯛ ꯑꯃꯅ ꯑꯗꯣꯝꯒꯤ ꯈꯨꯠꯇ ꯁꯤꯅꯕ ꯊꯣꯛꯂꯕꯗꯤ ꯑꯗꯣꯝ ꯍꯥꯏꯅꯤꯡꯉꯥꯏ ꯂꯩꯇꯅ ꯍꯔꯥꯎꯒꯅꯤ, ꯑꯁꯨꯛꯀꯤ ꯃꯇꯤꯛ ꯄꯦꯟꯒꯅꯤ. ꯍꯔꯥꯎꯃꯟꯗꯨꯅ ꯀꯔꯅꯦꯜ ꯁꯥꯍꯦꯕꯅ ꯃꯤꯁꯛ ꯑꯗꯨꯕꯨ ꯍꯥꯅꯤꯡꯂꯛꯄ ꯌꯥꯏ ꯍꯥꯏꯅ ꯑꯩꯅ ꯊꯥꯖꯩ.
1: ꯍꯥꯏꯕꯤꯔꯣ ꯗꯣꯛꯇꯔ, ꯑꯩꯒꯤ ꯏꯆꯥꯒꯤ ꯂꯩꯐꯝ ꯈꯪꯂꯕꯗꯤ ꯃꯄꯥꯒꯤ ꯐꯝꯗ ꯑꯃꯇ ꯇꯥꯛꯄꯤꯌꯨꯒꯗꯕꯒꯤ ꯗꯣꯛꯇꯔ?
2: ꯉꯥꯛꯄꯤꯒꯅꯤ ꯀꯔꯅꯦꯜ ꯁꯥꯍꯦꯕ, ꯑꯩꯁꯨ ꯄꯨꯟꯁꯤꯁꯤꯗ ꯏꯁꯥ ꯀꯥꯏꯅꯕꯒꯤ ꯃꯩꯅ ꯉꯥꯎꯔꯕ ꯃꯤꯁꯛ ꯑꯃꯈꯛꯅꯤ. ꯑꯩꯁꯨ ꯑꯗꯣꯝꯒꯤ ꯏꯆꯥꯅꯨꯄꯤꯗꯨ ꯐꯪꯅꯕ ꯊꯤꯕ ꯌꯥꯎꯖꯒꯦ. ꯀꯔꯤꯒꯨꯝꯕ ꯐꯪꯕ ꯊꯣꯛꯂꯕꯗꯤ ꯑꯩꯕꯨ ꯃꯄꯥ ꯑꯃ ꯁꯛꯇꯨꯅ ꯀꯩꯅ꯭ꯌꯥꯗꯥꯟ ꯐꯪꯅꯕꯒꯤ ꯍꯛ ꯑꯗꯣ ꯑꯩꯉꯣꯟꯗ ꯁꯤꯟꯅꯕꯤꯕ ꯉꯝꯕ꯭ꯔꯥ?
1: ꯐꯔꯦ ꯗꯣꯛꯇꯔ, ꯑꯩꯒꯤ ꯏꯆꯥꯗꯨ ꯃꯄꯥꯒꯤ ꯐꯝꯗ ꯁꯤꯟꯅꯕ ꯉꯝꯒꯅꯤ ꯍꯥꯏꯔꯕꯗꯤꯅꯦ ꯗꯣꯛꯇꯔ ꯍꯥꯏꯕ ꯈꯨꯗꯤꯡꯃꯛ ꯑꯩ ꯁꯣꯏꯗꯅ ꯗꯣꯛꯇꯔ, ꯑꯩ ꯁꯣꯏꯗꯅ.
2: ꯌꯥꯝ ꯅꯨꯡꯉꯥꯏꯖꯔꯦ ꯀꯔꯅꯦꯜ ꯁꯥꯍꯦꯕ, ꯑꯗꯨꯕꯨ ꯊꯝꯖꯅꯤꯡꯕ ꯋꯥꯍꯪ ꯑꯃꯇ

0: ಅದು ಸಪ್ ಸಾನ ರೆಸ್ಪಾನ್ಸ್ ಬಂದಿದೆ ಮಹಾಕಿ ದಮಕ್ತಿನ ಹಾಗೆ ನಾವು ಮಿಶ್ ಅಂದ ಸಾಂಗ್ ತೊರಗಿದೆ ಅದು ಶುಪ್ನಗಿ ಲುಪಾ ಲಾತ್ ಮದಿ ಮಾಲ್ತು ಮಿಶಕ್ ಅಮ್ಮ ಕಕ್ಕಿ ಐಗಿ ನಾ ತಲಾಕಿ ಅದು ಮತಿ ಕ್ಷಾವ ಪ್ರಮಾಲ್ ಭಂಜಿದ ಬದಗಿ ಇಶಾವು ಮಹಾಕಿ ಕುತ್ತ ಶಿನಕಿದವನಿ ಅದು ಮನಮ ನಸಿರಿ ಥಾಜಬ ಅಮಗೆ ಮಕಾ ಪೋನ ಹಾಯರಿ ಬಿರ ಶಂಭಮ್ಮದ ಅಯ ಹೌಜಿಮ ಕೈನ ದನ ಲಾಕ್ಸರಿ ಅಮ ತ ಲಕ್ಷನ್
1: ಪ್ಲೀಸ್ ಡಾಕ್ಟರ್ ಪ್ಲೀಸ್ ವಾಪಂ ಕೊನೆ ಮಗ ಐ ಲೋಯಿನ ಕರ್ಲಿ ಐ ಲೋಯಿನ ತಾರೆ ಡಾಕ್ಟರ್ ಮದ ಮಕ ಕತಿ ನಾ ಕಿಯು ಕೊ ಡಾಕ್ಟರ್
2: ಮಸಿ ನಸಾ ಯೋಯಿ ಬ ಪಿಬ ಮಸಿ ಮಕ ಕಕಾ ಡಾಕ್ಟರ್ ಕಿ ಪುನ್ಸಿ ಸಿಮಗೆ ಸಿಂಗಮ ಲರೆ ಡೆವಲಪ್ಮೆಂಟ್ ಆನ್ ಸಿಂಜರ ಬನಿ ಕಕಾ ಡಾಕ್ಟರ್ ನ ಲಂಬ್ರ ಬದಿ ಮಸಿ ನಸಾ ಯಿ ಪುನ್ಸಿ ಮಿತಾ ಮಿಯ ಮೈಲೆ ದಿದಿ ಕರಿ ಐ ವನ ಮಿ ಪಿಬಿ ಲಂಬ ಹಲ್ಲ ದುಗನೆ ಕಕಾ ಡಾಕ್ಟರ್ ಗೆ ಕೈ ಹು ದಿಲಿ ದಿಗಿ ಪುನ್ನಾನ್ ಮಿನರ ಕೊನಿ ಅದು ಹಲ್ಲ ದೋ ಮಣಿಪುರಿ ಹೇ ಜಬಗ ಮಹಕ ಅಗಮ ತಿಪಂ ಕಂಗಿ ದರ ಕಕಾ ಡಾಕ್ಟರ್ ನ ಮಾ ಬಯಂ ಕನ ಥಿ ಬನಿ ಹಸು ಕೋ ತಿಪಂ ಕಂಗಿ ದಿದಿ
1: ಹಲ್ಲ ದೋ ಡಾಕ್ಟರ್
2: ಡಾಕ್ಟರ್
1: ತಂದು ವಶಿ ಮತ ಉಕ್ರಮ ಥೋಕ್ರಿ ಬನ ಡಾಕ್ಟರ್ ಅದುಗ ಐ ಇಸಾಗಿ ಮಮ್ಮಿ ತನೆ ಗುಶಿ ನರಮ್ ಲಿಬಾ ಪುಕ್ಷಿಲ್ ಚಾರೋ ಮಿಶಗದು ಕನಾನು ಖಂಗ್ರ ಡಾಕ್ಟರ್
0: ಖಂಗಿ ಲೋಯಿನ ಖಂಗಿ ಮುನ್ನ ಖಂಗಿ ಪುನ್ನ ಮಕ್ ಖಂಗಿ ಕನಿಲ್ ಶಾಯೆ ಪುನ್ನ ಮಕ್ ಖಂಗಿ
1: ಮಾಗೆ ತು ಕನಾನು ಡಾಕ್ಟರ್
0: ಕನಿಲ್ ಶಾಯೆ ಮಸಿಗೆ ಯಾಯ್ ಪರೋ ಪುಂಖ ಮಸಿದ ಐಗೆ ಥೌನ ಐಗೆ ಲಯಂ ಪುನ್ನ ಮಕ್ ಫಾಜಿನ್ ಕರೆ ಹೌ ಖವ ಥೌ ಡಾಕ್ಟರ್ ಶಿಂಗಮದಿ ಪುಕ್ಷಿಲ್ ಚಾರೋ ಮಿಶಗದು ಕನಾನು ಹೈ ಐ ನೋಮಾ